ಎಷ್ಟು ಮಜಂದಮು ಬೈರು ಪ್ರಿಮರ್ ರಿಮಾಯೋ ಗಂಬೇರೆ ಶೇಕೆ ಕು ಬೈರು ಪ್ರಿಮೆ ರಿಮಾಯೋ ನು ಟಂಬೇರೆ ಮನೋಮಂಗು ಜಿ ಸಿಟೋ ಮೇ ಫಿನಿಯಸ್ ಮಶ್ಚ ವಮು ಬೈರು ಶಿಪುಂಗು ಬೀರಾ ತುಂಡು ಮುಸುರಿಸಿ ಪವಿಲ ಸೇದೆ ಶಿಪುಂಗ ಬೇರಾ Rafael Mateus Farnera Messi kai Tambere mwana mwana Muzenge ndikondikumuri mudasira zangu